ಮಪಿಯವಲೆ ಓವಾನಿ ಮಲೆ ಪೆಲ್ಲಿಂಗ್ ಕವಿಹರಿಯ ನನ್ನ ಪಾಪ ನೀ ಅನ್ನನೇಯ ಯೋ ಪಚೆರ ಮಚೆಂಕಚೆ ಮೋಲುಮ ಮೇಲಿ ವರ್ಲಕಂತೆಕೋ ನೂಲುಮ ಯುನಯಲಿ ಮಠೆಂಕಚೆ ಮೋಲುಮ ಮೇಲಿ ವರ್ಲಕಂತೆಕೋ ನೂಲುಮ ಮಾಸಿ ಯುನೇರಾರು ಮಸೊಮೆ ಯಾಯೊ ಮೋಲುಮಾಯೊ ಓತೇನೆ ಓನ್ಯ ಕುಲೆಲ ಉಯಿರಯಿವೆ ಅಸಿಮುಚೆಯು ಕಿನ ಊಟೊಟೊಪೆಲನೆ ಸಾನೇನೆ ಅಶಿಪಟನ್ಯಾಕ ನ್ರಿಮ ವರಂತೆಕೊ ಮಿಂಚಿ ಸಾನ ಮಾರಿ ವಮೊಚ ನಿಮಿ ಪಠನಿಯು ಪ್ರೊಸ್ವಾರಿ ಲಿಯ ಸೆಲೆಸ್ಟಿನ್ ಪಕ್ಕ ಎ ಪ್ರೋಗ್ರಾಮೆ ಕ್ವಾವೆ ಯೋ ರಾಧ್ಯು ಶ್ಕೋಲ ಕ್ವಾಹೆರಿ